ಹಾಗಾದ ಮೀನೆ ನಮ್ಮನ್ ಕೇರ್ದ ರಾಶಿ ಮತ್ತೆ ದಾದ ಚಿದಿಲ್ ಬರ್ದ ರಾಶಿ ಹಾಗಾದ ಮೀನೆ ನಮ್ಮನ್ ಕೇರ್ದ ರಾಶಿ ಮತ್ತೆ ದಾದ ಚಿದಿಲ್ ಬರ್ದ ರಾಶಿ ಓ ಸಾಮೆ ಉಜಿ ಛೇಪಾ ರಾಮ ಉಜಿ ಸಾಮೆ ಉಜಿ ಛೇಪಾ ರಾಮ ಉಜಿ ದ ಕಬರ್ ಜನ್ ಲಲೇ ಖಬರ್ ದ ರಾಶಿ ಸಾಮೆ ಉಜಿ ಛೇಪಾ ರಾಮ ಉಜಿ ದ ದೇ ಖಬರ್ ಜನ್ ಲಲೇ ಖಬರ್ ದ ರಾಶಿ ಓ ಜದ ಜ್ವಂದೂನ್ ಚಾರೋ ವತ ಎಮಾ ಜದ ಜ್ವಂದೂನ್ ದ ಚಾರೋ ವತ ಎಮಾ ಮಲಕ ಮರ್ಗಜೀನು ಜರ್ದ ರಾಶಿ ಓ ಗುಲ್ ಗುಲ್ ಜನಿ ಮೇ ಇಂತಜಾರ್ ಖಡಾ ಗುಲ್ ಗುಲ್ ಜನಿ ಮೇ ಇಂತಜಾರ್ ಖಡಾ ಜಮಾ ವರ್ಕ್ಷ ಮುಸಫರ್ ದ ರಾಶಿ ಓ ಹಗ ದಮಿನ ನಮನ್ ಕೇರ್ ದ ರಾಶಿ ಮತಲಬ ಮೇ ದಾದ ಛೆ ದಿಲ್ ಭರ್ ದ ರಾಶಿ ಜಿ ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ಅಲೈಕುಮ್ ಯುಸಲ್ ವ್ಯಾಸ್ ಖಾಸ್ ಮಾರ್ಷ ಅಖಬಲ್ ರಖಬಲ್ ಗುರ್ಬಾ ಅಖಬಲ್ ಮೇಜ್ಬಾನ್ ಅಖಬಲ್ ಪ್ರೆಸಿಡೆಂಟ್ ಇಂಜಿನಿಯರ್ ಮಸೂದ್ ದರೇಡಿ ಮಟ್ 8.4 ಕರ್ಗನ ಯುಸಲ್ ವ್ಯಾಸ್ ಖಾಸ್ ಮಾರ್ಷ ಹಾಜರ್ ಪರ್ ಗಾಮ್ ದೇಶ್ ಮಾ ಕಾಸ್ಮೆಟಿಕ್ ಸರ ಉಮೀದ್ ಐ ಸುಮರಾ ದೇಶ್ ಮಾ ಕಾಸ್ಮೆಟಿಕ್ ಸುಮರಾ ಲಿಸನ್ ಸುಮರಾ ಸಮೈನ್ವಿ ಟೋಲೆ ಲಿಸನ್ ಮರ್ತ ಪ್ರೋಗ್ರಾಮ್ ಸರ್ ಕಲೈ ವೆಲ್ಕಮ್ ಸರ್ ಮಾಷಿ ಅಜಿಬಲ್ ಕರ ವಿದಿನ್ ಕೆ ಸರಂಗಿ ದೋಸ್ತ ಬಹುತ್ ಚರ ಬದ ತಕ ತರ ಶ್ವಾವನೆ ಪತ್ತಕ ತರ ಶ್ವಾವನೆ ದೇಶ್ ಮಾ ಕಾಸ್ಮೆಟಿಕ್ ಪಾಕಿಸ್ತಾನ್ ಪ್ರೋಗ್ರಾಮ್ ಸರ ದಸ್ತರ್ ಉಲಿ ಓ ಯಖಸ್ತಾ ಗುಲ್ವರೇನ್ ಜಬರ್ದಸ್ತ್ ಶಾಂತಿ ಪ್ರೋಗ್ರಾಮ್ ಸರ ಸುಮರಾ ದೇಶ್ ಮಾ ಕಾಸ್ಮೆಟಿಕ್ ಲಿಸನ್ ಬಿಲ್ಕುಲ್ ಇಂತಜಾರ್ ವೇಕಡೆ ಇಂತಜಾರ್ ವೇಕಡೆ ಸರ 9 ಬಜೆ 9 ಸತ್ತರ್ 10 ಬಜೆ ಪರೆ ಮಿಸ್ ದೇಶ್ ಮಾ ಕಾಸ್ಮೆಟಿಕ್ ಪಾಕಿಸ್ತಾನ್ ಜಬರ್ದಸ್ತ್ ಗುಲ್ವರೇನ್ ಶಾಂತಿ ಪ್ರೋಗ್ರಾಮ್ ಕೆಜಿ ಬಿಲ್ಕುಲ್ ಪ್ರೋಗ್ರಾಮ್ ಸರ್ ರೋಗಲಿ ಸುಮರಾ ಲಿಸನ್ ದಿ ಸುಮರಾ ಸಮೈಂದಿ ಅಕರೆ ಕರೆ ಲಿಸನ್ ದಿ ಲಕಿ ಮರವತ್ ಲಿಸನ್ ದಿ ಏನ್ ಇಲ್ಲಕ ರೇಡಿಯೋ ಲಿಸನ್ ದಿ ಟ್ಯಾಂಕ್ ರೇಡಿಯೋ ಲಿಸನ್ ದಿ ಅಯ್ಯದ ಟಲ್ ರೇಡಿಯೋ ಲಿಸನ್ ದಿ ಯಾವೇರ್ ಸರವೇರ್ ಸರ ಕಿಮ್ ದಿ ಮಿರ್ದೆ ಏನ್ ವಣ ಲಿಸನ್ ದಿ ಯಾವೇರ್ ಸರವೇರ್ ಸರ ದಿ ಕಿಮ್ ದಿ ಏನ್ ಕಿಮ್ ಗ್ಲೋಬಲ್ 91 ರೇಡಿಯೋ ಲಿಸನ್ ದಿ ಟೋಲ್ ಲಿಸನ್ ದಿ ಪ್ರೋಗ್ರಾಮ್ ಸರ್ ಕಲೈ ವೈ ಸಡ ಇಮಾಶಿ ವೈ ದಿ ಬಿಲ್ಕುಲ್ ಚರ್ತ ಚರ್ತ ದಿ ಮಿರ್ ಆವಾಜ್ ರಸೀದಿ ಟೋಲ್ ಲಿಸನ್ ದಿ ಪ್ರೋಗ್ರಾಮ್ ಸರ್ ಕಲೈ ವೆಲ್ಕಮ್ ಯುಸಲ್ ಬಿಯಾವಿ ಉಸಕ ಚಡೇರ್ ಲಿಸನ್ ದಿ ಜೋ ಸಮೈ ಚವೇ ಕನಾ ದಾದಾಯಿ ಚವೇ ಚಡೇರ್ ಚ ಮದ ಏನ್ ಸ್ಪೀಕಿಂಗ್ ಪ್ರೋಗ್ರಾಮ್ ದಿ ಸೋವರ್ ಸೆ ಬರದರ್ ಸರ ಅದರ್ ಶವಿ ನಾ ಬಿಲ್ಕುಲ್ ಅಗಲಾ ಟೈಮ್ ದಸಿ ಮಿಸ್ತಾ ಮೋ ಕಾಮಿಲ್ ಅವೇಜಿ ನೋ ದಿ ಮಿಸ್ ಖಬರ್ ಹೈ ದಿ ಮಿಸ್ ಕಿಸೇ ಜಿ ಕಿಮಿ ದಿ ಕನಾ ಆಹಾ ಬಿಲ್ಕುಲ್ ಬರ್ದಾಶ್ ಕವೆ ಬದಾ ತಕ ತರ ಶವಾನೆ ನಾ ಬಿಲ್ಕುಲ್ ಎವ್ರಿಥಿಂಗ್ ಇನ್ ಪ್ರೋಗ್ರಾಮ್ ಸಿರ್ಫ್ ಸಗೋಶ ಐ ನೋ ಬಲ್ಕೆ ತು ಸೋಹಾರ ಸರಾವೇ ಸಿರ್ಫ್ ಸಿರ್ಫ್ ಕಿಮ್ ದಿ ಕನಾ ಬಸದರ ಯ ಬೋರ್ ಉರ್ದ್ರಿ ಮೇ ಅನ್ನನ್ ಚಿ ಕಿಮ್ ದಿ ಕನಾ ಬಿಲ್ಕುಲ್ ಎಸ್ಎಂಎಸ್ ಫ್ರೀ ದಿ ಬಿಲ್ಕುಲ್ ಮೆಸೇಜ್ ಕಲಾಶೆ ಕಿಮ್ ದಿ ಮೋ ರೆಗ್ಯುಲರ್ ಕಿಮ್ ಎವ್ರಿಥಿಂಗ್ ದಿ ಮೆಸೇಜ್ ಕಿ ಪ್ರೋಗ್ರಾಮ್ ಊರ್ವಿ ಬಿಲ್ಕುಲ್ 8583 ವಾಲಾ ಕಿಮ್ ತಾರೀಕ ಕಾರ್ ದಿ ಕನಾ ಹಾ ಬಿಲ್ಕುಲ್ ವರ್ತಾ ಸೋದಾ ಒಮ್ಮೆ ಸೇರು ತಕ್ಲಶಿಪ 8583 ಮನೆ ಜಿ ಬಿಲ್ಕುಲ್ ಎವ್ರಿಥಿಂಗ್ ಕಿ ಪ್ರೋಗ್ರಾಮ್ ಶೇ ಕಿಮ್ ನಂಬರ್ ದೇ ಅಗೇನ್ ಅನೌನ್ಸ್ಮೆಂಟ್ ದರ್ ಸರ್ಕಸ್ 0322 98 99 99 ಮಾಡದ ಹಾರ್ ಮಾಶೂಮ್ ಹಾರ್ ವಾಡಿಕೆ ಓ ಜೋ ಸರ ನೋಡ್ಕೊಳ್ಳಿ ಓಕೆ ಚಾಲ ನೋಡ್ಕೊಳ್ಳಿ ನೀವು ಬಿಲ್ಕುಲ್ ಇನ್ಶಾಲ್ಲಾಹ್ ಓಸು ಪದ ಬರ್ತಲ್ಲ ಗೆದ್ದಲ್ಲ ಇವಿ ಬಿಲ್ಕುಲ್ ದಾದ ಇಂಜಿನಿಯರ್ ಮಸೂದ್ ಈ ನಿಶ್ಮಾ ಕಾಸ್ಮೆಟಿಕ್ ಪಾಕಿಸ್ತಾನ್ ದೇಖಪ್ಪನೆ ನಂಬರ್ ನಾ ಬಿಲ್ಕುಲ್ ಸುಮಾರು ಹಲ್ಲಿ ಸಿನಿ ಸಮಯ ಇಂದಿ ಇನ್ಶಾಲ್ಲಾಹ್ ಪದೇ ನಂಬರ್ ಮನೆ ಸೋಲ್ ಕಿಮ್ ಕೋಲಿ ಕಿಮ್ ಮೆಸಿ ದಿ ನೋಡಿ ಪ್ರೋಗ್ರಾಮ್ ಮೆಸೇಜ್ ಓಡವಿ ಓ ಫಿಲ್ಹಾಲ್ ಚಿಕ್ಕಿಮ್ ದಿ ಸುಮಾರು ಹಾ ಸಮಯ ಇಂದಿ ಚರ್ತ ಚರ್ತ ದಿ ಮಿರ್ ಆವಾಜ್ ರಸೀದಿ ನಾವು ಜರೂರ್ ಯು ವಾಡಿಕೆ ಶಾಂತಿ ಮೆಸೇಜ್ ಇರುತ್ತೋ ಕಿ ಮಿಸ್ತಾ ಪಾತ ಓಲಗಿ ಚರ್ತ ದಿ ಮಿಸ್ತಾ ಮೈನ್ ಕಿಮ್ ಕಿಮ್ ದಿಸ ದಿ ಮಿರ್ ಲಿಸನರ್ ಪ್ರೋಗ್ರಾಮ್ ಉರ್ವಿ ಓ ಸುಖ ವಿಶ್ತಿ ಸುಖ ಬಿನಾ ಕಿ ಅಯ್ಯಾ ಲಿಸನರ್.